0: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் லெசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் புகழ்ச்சோழ நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய்.
1: ஸ்ரீ குருபியோ நம. எல்ல மகனியர்களிகூ நமஸ்கார. முந்த நானும் புகழ்ச்சோழ நாயனார் அனுவர சரித்திரனும் ಹೇಳುವುದಕ್ಕೆ ಇಷ್ಟಪಡ್ತೇನೆ. ಸುಂದರಮೂರ್ತಿ ನಾಯನಾರವರು ಇವರ ಬಗ್ಗೆ ಹೀಗೆ ವಿವರಣೆ ಕೊಡ್ತಾರೆ. ಪುಳಿಕರುವೂರ್ ತುಂಜಿಯ ಪುಗಳ್ಶೋಳರ್ ಕಡಿಯೇನ್ ಅಂತ ಹೇಳ್ತಾರೆ. ಅಂದರೆ ಇವರು ಕರುವೂರ್ ಅನ್ನೋ ಊರಿನಲ್ಲಿದ್ದವರು, ರಾಜರು. ಅವರಿಗೆ ನಾನು ಪುಗಳ್ಶೋಳರ್ ಅನ್ನುವ ರಾಜರಿಗೆ ನಾನು ಅಡಿಯೇನ್, ದಾಸನು ಅಂತ ಅರ್ಥ. ನಿಜಗುಣ ಶಿವಯೋಗಿಯವರು ಇವರ ಬಗ್ಗೆ ಹೀಗೆ ಪೀಠಿಕೆ ಕೊಡ್ತಾರೆ. ಜಡೆದಲೆಗೆ ತನ್ನ ಸಿರಿ ಮುಡಿದಲೆಯ ನಿತ್ತು ಶಿವನಡಿಗೆ ನಿಲೆಸಂದ ಕಲಿ ಪಗಳ್ಚೋಳ ನೀನೆಡೆಗೊಂಡಿರನ್ನೆನ್ನ ಮನದಲ್ಲಿ ಅಂತ ನಿಜಗುಣ ಶಿವಯೋಗಿಯವರು ಇವರ ಬಗ್ಗೆ ಹೇಳಿದ್ದಾರೆ. ಇವರು ರಾಜ್ಯಭಾರ ಮಾಡ್ತಾ ಇದ್ದವರು, ಒಬ್ಬ ರಾಜರು. ಪ್ರಜೆಗಳ ಪ್ರೀತಿ ವಾತ್ಸಲ್ಯವನ್ನೆಲ್ಲ ಬಹಳ ಚೆನ್ನಾಗಿ ಸಂಪಾದಿಸಿಕೊಂಡಿದ್ದವರು. ರಾಜ ಅಂತಂದರೆ ಪ್ರಜೆಗಳಿಗೆಲ್ಲ ಇವರನ್ನು ಕಂಡರೆ ಬಹಳ ಪ್ರೀತಿ ವಾತ್ಸಲ್ಯ ಇತ್ತು. ಅದೇ ರೀತಿ ಇವರಿಗೂ ಕೂಡ ಪ್ರಜೆಗಳ ಮೇಲೆ ತುಂಬ ವಿಶ್ವಾಸ ಎಲ್ಲ ಇತ್ತು. ಇವರು ಪರಮಶಿವ ಭಕ್ತರು. ಇವರ ಅಡಿಯಲ್ಲಿ ಅನೇಕ ರಾಜರುಗಳು ಇವರಿಗೆ ಇದ್ದಿದ್ದರಿಂದ ಇವರಿಗೆ ಕಪ್ಪ ಕಾಣಿಕೆಗಳನ್ನೆಲ್ಲ ತಂದು ಸಲ್ಲಿಸ್ತಾ ಇದ್ದರು. ಆದರೆ ಒಬ್ಬ ಚಿಕ್ಕ ರಾಜ ಅಡಿಗನ್ ಅಂತ ಒಬ್ಬ ಇದ್ದ. ಆತ ಮಾತ್ರ ಚಿಕ್ಕ ರಾಜ ಆದರೂ ಕೂಡ ಕಿರುಕು ಮಾಡ್ತಾ ಇದ್ದ. ಏನು ಅಂತಂದರೆ ಕಪ್ಪ ಕಾಣಿಕೆ ಇವರಿಗೆ ಕೊಡ್ತಾ ಇರಲಿಲ್ಲ. ಇದರಿಂದ ಇವರಿಗೆ ಅನೇಕ ಸಲ ಹೇಳ್ಕೊಳ್ಸಿದ್ರು, ನೀನು ಕಪ್ಪ ಕಾಣಿಕೆಗಳನ್ನು ನಮಗೆ ಸಲ್ಲಿಸಬೇಕು, ನೀನು ಒಬ್ಬ ಸಾಮಂತ ರಾಜ ಅಂತ ಹೇಳಿದರೂ ಕೂಡ ಆತನು ಅವಿಧೇಯನಾಗಿ ಕಪ್ಪ ಕಾಣಿಕೆ ಏನು ಕೊಡ್ತಾ ಇರಲಿಲ್ಲ. ಇದರಿಂದ ಇವರಿಗೆ ಕೋಪ ಬಂತು. ಅವನ ಸಾಮ್ರಾಜ್ಯದ ಮೇಲೆ ದಂಡೆತ್ತಿ ಹೋಗಿ, ಅಂದರೆ ಅವರು ಕರುನಾಡಿನ ಕುಡನಾಡಿನ ರಾಜ ಇವನು, ಹೋಗಿ ಕರೂರಿನ ಮೇಲೆ ದಂಡೆತ್ತಿ ಹೋಗಿ ಅಂತ ತನ್ನ ಸೈನ್ಯಕ್ಕೆ ಆದೇಶ ಕೊಟ್ಟ. ಸೈನಿಕರು ಹೋದರೆ ಆ ಸಾಮ್ರಾಜ್ಯವನ್ನು ಆಕ್ರಮಣ ಮಾಡಿಕೊಂಡರು. ಅನೇಕರನ್ನು ಆ ಕಡೆ ಸೈನಿಕರನ್ನೆಲ್ಲ ಕೊಂದರು. ಇವನು ಅಡಿಗನ್ನು ಓಡಿ ಹೋಗಿಬಿಟ್ಟ, ತಪ್ಪಿಸ್ಕೊಂಡು ಓಡಿ ಹೋಗಿಬಿಟ್ಟ. ಮತ್ತು ಅನೇಕರನ್ನಲ್ಲಿ ಸೈನಿಕರನ್ನು ಕೊಂದು ಅಲ್ಲಿಯ ಧನ ಸಂಪತ್ತನ್ನೆಲ್ಲ ತಗೊಂಡು ಬಂದು ರಾಜನಿಗೆ ಒಪ್ಪಿಸಿದರು. ರಾಜನಿಗೆ ಧನ ಸಂಪತ್ತು ಒಪ್ಪಿಸಿದ್ದನ್ನು ಮಾತ್ರವಲ್ಲದೆ ಅಲ್ಲಿ ಅನೇಕರನ್ನು ಹತ ಮಾಡಿದ ಸೈನಿಕರು ಅವರ ರುಂಡಗಳನ್ನೆಲ್ಲ ತಂದು ರಾಜನ ಮುಂದೆ ಒಪ್ಪಿಸಿದರು.

0: ರಾಜ ನೋಡ್ದ, ಈ ರಾಜ ಯಾರು ಅಂತೀರಾ? ಇರಿಪತ್ತ ನಾಯನಾರನ್ನು ನಾಯನಾರ ವಿಷಯದಲ್ಲಿ ಹೇಳಿದ್ದೇನೆಲ್ಲ, ಈತನ ಪಟ್ಟದ ಆನೆಯನ್ನು ಆತ ಸಂಹರಿಸಿದವನು, ಎರಿಪತ್ತ ನಾಯನಾರವರು ಸಂಹರಿಸಿದವರು. ಈ ರಾಜನನ್ನ ಪಟ್ಟದ ಆನೆಯೇ ಅದು. ಈ ರಾಜರು ನೋಡಿದ್ರು ಎಲ್ಲ ತಲೆಗಳನ್ನು ಸಾಲಾಗಿಟ್ಟಿದ್ದಾರೆ ತಂದು, ಅದರಲ್ಲಿ ಒಂದು ತಲೆಯನ್ನು ನೋಡ್ತಾನೆ ಮಹಾರಾಜ. ನೋಡಿದ್ರೆ ಅದರಲ್ಲಿ ಶಿಖೆ ಇದೆ. ಶಿಖೆ ಇದೆ ಅಂತಂದರೆ ಅದು ಏನರ್ಥ? ಅವರು ಶಿವಭಕ್ತರು. ಅಯ್ಯಯ್ಯೋ, ನಾನು ಶಿವಭಕ್ತರನ್ನು ಸಂಹರಿಸಿಬಿಟ್ನಲ್ಲ, ಬಹಳ ಮನಸ್ಸನ್ನು ನೊಂದುಬಿಟ್ಟು, ಶಿವಾಪರಾಧವಾಗೋಯ್ತಲ್ಲ, ಏನು ಮಾಡಲಿ, ಇಷ್ಟು ವಿಭೂತಿ ಇದೆ, ಶಿಖೆ ಇದೆ, ಎಲ್ಲ ಇದೆ, ನಾನು ಶಿವಭಕ್ತರನ್ನ ಕೊಲೆ ಮಾಡಿಬಿಟ್ನಲ್ಲ, ನನಗೆ ಎಂಥ ನರಕ ಕಾದಿದೆಯೋ ಗೊತ್ತಿಲ್ವಲ್ಲ, ಹೀಗಾಗಬಾರ್ದಿತ್ತಲ್ಲ ಅಂತ ಮನೆಯಲ್ಲಿ ಮನಸ್ಸಿನಲ್ಲಿ ವಿಪರೀತ ನೋವು ಅನುಭವಿಸ್ತಾ, ಇನ್ನು ಇದಕ್ಕೆ ಪರಿಹಾರವೇ ಇಲ್ಲ, ಶಿವಾಪರಾಧಕ್ಕೆ ಪರಿಹಾರ ಏನು, ಪ್ರಾಯಶ್ಚಿತ್ತವೇನು, ಅದನ್ನು ಮಾಡ್ಕೋಬೇಕು ನಾನು ಅಂತ ಹೇಳಿ ಏನು ಮಾಡ್ದ, ಒಂದು ಬಂಗಾರದ ತಟ್ಟೆಯಲ್ಲಿ ಆ ಶಿರವನ್ನು ಇಟ್ಟು, ರಕ್ತ ಸೋರ್ತಾ ಇದೆ ಅದರಲ್ಲಿ, ಆ ಶಿರವನ್ನು ಇಟ್ಟುಕೊಂಡು ತಾನು ಒಂದು ಅಗ್ನಿಯನ್ನು ಉತ್ಪತ್ತಿ ಮಾಡಿ, ಆ ಅಗ್ನಿಯನ್ನು ಪ್ರದಕ್ಷಿಣ ಮಾಡಿ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಪಂಚಾಕ್ಷರ ಮಂತ್ರವನ್ನು ಜಪಿಸುತ್ತಾ, ತಲೆಯ ಮೇಲೆ ಬಂಗಾರದ ತಟ್ಟೆಯಲ್ಲಿ ಆ ಶಿರವನ್ನು ಇಟ್ಟುಕೊಂಡು ತಾನು ಆ ಅಗ್ನಿಯಲ್ಲಿ ಪ್ರವೇಶ ಮಾಡಿ ಈ ಥರ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ ಅಂತ ಹೇಳುತ್ತೆ. ಈ ಥರ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ ಈ ನಾಯನಾರ ಬಗ್ಗೆ ಪರಮೇಶ್ವರನಿಗೆ ಬಹಳ ಪ್ರೀತಿಯಾಗಿ ಆತನಿಗೆ ಪರಮ ಸಾಯುಜ್ಯವನ್ನು ಕರುಣಿಸಿದರು ಅಂತ ಇವರ ಚರಿತ್ರೆ ಹೀಗಿದೆ. ಎಂತಹ ಶಿವಭಕ್ತಿ ನೋಡಿ, ಶಿವಾಪರಾಧವಾದರೆ ತಾನೂ ಕೂಡ ಅದಕ್ಕೆ ಒಳಗಾದವನೇ ಅಂತ ಹೇಳಿ ಇವರು ತಮ್ಮ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಈ ತರಹ ಪುಗಳ್ಚೋಯ ನಾಯನಾರವರು ತಮ್ಮ ಕೀರ್ತಿಗೆ, ಭಕ್ತಿಗೆ, ಎಲ್ಲದಕ್ಕೂ ಪ್ರಸಿದ್ಧರಾದರು. ಹೀಗೆ ಶಿವಸಾಯುಜವನ್ನು ಗಿಟ್ಟಿಸಿಕೊಂಡ್ರು ಅವರು. ಆದ್ದರಿಂದ ಇವರ ಭಕ್ತಿಯು ಕೂಡ, ಇವರ ಚರಿತ್ರೆಯು ಕೂಡ ಅಪ್ರತಿಮವಾದದ್ದೇ, ಸಂದೇಹವೇ ಇಲ್ಲ. ಎಲ್ಲರಿಗೂ ನಮಸ್ಕಾರವನ್ನು ಹೇಳ್ತೀನಿ.
1: ಓಂ ನಮಃ ಶಿವಾಯ. ಯು ಆರ್ ಲಿಸನಿಂಗ್ ಟು ಶೈವಂ ಡಾಟ್ ಆರ್ಟ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಟ್.
2: Dear listeners of Shaivam.org, the following is Shukla Yajurvedam, Karmashaka, Adhyayam 32.
3: Atha Dvatrimshodhyayaha. Om.

0: ಯಸ್ಮೈನೆ ಪ್ರಜಾಪತಿಂ ಹೈನಮಕ್ತಿಖ್ಯಾತಿರ್ಗತಿ ಹೇಳಂ ವೇದ ಬಾಲುಷಮಾ ಪಂಚತ್ತಮ ಹೇ ದಿನೇ ಲೋಕಾಹ ಪ್ರಸಾದಿತ್ಯಲೇಖವಿಂಸ ಏತಸ್ಮಿನ್ವಾಲೇಖಿತ ಏತಸ್ಮಿನ್ ಪ್ರದಕ್ಷಿತ ಹೇಳಮೇಲಕ್ಷಿತಂ ಪ್ರದಕ್ಷಿಣಂ ವೇದ
1: ಓಂ
2: Om Namah Shivaya. You're listening to Shaivam.org Radios. 24/7 spiritual channels from Shaivam.org. Om Namah Shivaya.

ಪ್ರಾಚ್ಯದಕ್ಷದೆ ಶೇಖವಿಂಸೇನ ಋಷಮಹೃತ್ತ ಸತ್ಸರ್ಗೇನ ಪ್ರಾಜಾಯತ ಕಿರೇವಂ ವಿದ್ವಾನ್ ಸೋಮೇನ ಇದೆ ಸತ್ಸಹೋತ್ರೈವ ಸುವರ್ಗಂ ಲೋಕಮೇದಿ ಪ್ರಣವೇನ ಸ್ವಾಮೇಣೈಭ್ಯೋ ಲೋಕೇಭ್ಯೋಭ್ಯಾಸುರ್ಜಾನ್ ಪ್ರಣುತರೆ ಶೇತ್ರಿಗುಂಸೇನ ಪ್ರತಿಷ್ಠರಿ ಏಕವಿಂಸೇನ ಋಷಂಗತ್ತೆ ಸಪ್ತದಶೇನ ಪ್ರಜಾಯತೆ ತಸ್ಮಾತ್ ಸಪ್ತದಶ ಸ್ವಾಮೋ ನಿರಸ್ಯ ಸಜಾವರೇ.

ಪಂಡಿತಾಯ ನಮಃ, ನಿಷ್ಕಂಟಕಾಯ ನಮಃ, ಕೃತಾನಂದಾಯ ನಮಃ, ನಿರ್ವ್ಯಾಜಾಯ ನಮಃ, ವ್ಯಾಜದರ್ಶನಾಯ ನಮಃ, ಸತ್ವವತೇ ನಮಃ, ಸಾತ್ವಿಕಾಯ ನಮಃ, ಸತ್ಯಾಯ ನಮಃ, ಕೀರ್ತಿಸ್ತಂಭಾಯ ನಮಃ, ಕೃತಾಗಮಾಯ ನಮಃ, ಅಕಂಪಿತಾಯ ನಮಃ.

0: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் லெசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் புகழ்ச்சோழ நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய்.
1: ஸ்ரீ குருபியோ நம. எல்ல மகனியர்களிகூ நமஸ்கார. முந்தே நானும் புகழ்ச்சோழ நாயனார் அனுவர சரித்திரனும் ಹೇಳುವುದಕ್ಕೆ ಇಷ್ಟಪಡ್ತೇನೆ. ಸುಂದರಮೂರ್ತಿ ನಾಯನಾರವರು ಇವರ ಬಗ್ಗೆ ಹೀಗೆ ವಿವರಣೆ ಕೊಡ್ತಾರೆ. ಪುಳಿಕರುವೂರ್ ತುಂಜಿಯ ಪುಗಳ್ಶೋಳರ್ ಕಡಿಯೇನ್ ಅಂತ ಹೇಳ್ತಾರೆ. ಅಂದರೆ ಇವರು ಕರುವೂರ್ ಅನ್ನೋ ಊರಿನಲ್ಲಿದ್ದವರು, ರಾಜರು. ಅವರಿಗೆ ನಾನು ಪುಗಳ್ಶೋಳರ್ ಅನ್ನುವ ರಾಜರಿಗೆ ನಾನು ಅಡಿಯೇನ್, ದಾಸನು ಅಂತ ಅರ್ಥ. ನಿಜಗುಣ ಶಿವಯೋಗಿಯವರು ಇವರ ಬಗ್ಗೆ ಹೀಗೆ ಪೀಠಿಕೆ ಕೊಡ್ತಾರೆ. ಜಡೆದಲೆಗೆ ತನ್ನ ಸಿರಿ ಮುಡಿದಲೆಯ ನಿತ್ತು ಶಿವನಡಿಗೆ ನಿಲೆಸಂದ ಕಲಿ ಪಗಳ್ಚೋಳ ನೀನೆಡೆಗೊಂಡಿರ ನೆನ್ನ ಮನದಲ್ಲಿ ಅಂತ ನಿಜಗುಣ ಶಿವಯೋಗಿಯವರು ಇವರ ಬಗ್ಗೆ ಹೇಳಿದ್ದಾರೆ. ಇವರು ರಾಜ್ಯಭಾರ ಮಾಡ್ತಾ ಇದ್ದವರು, ಒಬ್ಬ ರಾಜರು. ಪ್ರಜೆಗಳ ಪ್ರೀತಿ ವಾತ್ಸಲ್ಯವನ್ನೆಲ್ಲ ಬಹಳ ಚೆನ್ನಾಗಿ ಸಂಪಾದಿಸಿಕೊಂಡಿದ್ದವರು. ರಾಜ ಅಂತಂದರೆ ಪ್ರಜೆಗಳಿಗೆಲ್ಲ ಇವರನ್ನು ಕಂಡರೆ ಬಹಳ ಪ್ರೀತಿ ವಾತ್ಸಲ್ಯ ಇತ್ತು. ಅದೇ ರೀತಿ ಇವರಿಗೂ ಕೂಡ ಪ್ರಜೆಗಳ ಮೇಲೆ ತುಂಬ ವಿಶ್ವಾಸ ಎಲ್ಲ ಇತ್ತು. ಇವರು ಪರಮಶಿವ ಭಕ್ತರು. ಇವರ ಅಡಿಯಲ್ಲಿ ಅನೇಕ ರಾಜರುಗಳು ಇವರಿಗೆ ಇದ್ದಿದ್ದರಿಂದ ಇವರಿಗೆ ಕಪ್ಪ ಕಾಣಿಕೆಗಳನ್ನೆಲ್ಲ ತಂದು ಸಲ್ಲಿಸ್ತಾ ಇದ್ದರು. ಆದರೆ ಒಬ್ಬ ಚಿಕ್ಕ ರಾಜ ಅಡಿಗನ್ ಅಂತ ಒಬ್ಬ ಇದ್ದ. ಆತ ಮಾತ್ರ ಚಿಕ್ಕ ರಾಜ ಆದರೂ ಕೂಡ ಕಿರುಕು ಮಾಡ್ತಾ ಇದ್ದ. ಏನು ಅಂತಂದರೆ ಕಪ್ಪ ಕಾಣಿಕೆ ಇವರಿಗೆ ಕೊಡ್ತಾ ಇರಲಿಲ್ಲ. ಇದರಿಂದ ಇವರಿಗೆ ಅನೇಕ ಸಲ ಹೇಳ್ಕೊಳ್ಸಿದ್ರು, ನೀನು ಕಪ್ಪ ಕಾಣಿಕೆಗಳನ್ನು ನಮಗೆ ಸಲ್ಲಿಸಬೇಕು, ನೀನು ಒಬ್ಬ ಸಾಮಂತ ರಾಜ ಅಂತ ಹೇಳಿದರೂ ಕೂಡ ಆತನು ಅವಿಧೇಯನಾಗಿಯೇ ಕಪ್ಪ ಕಾಣಿಕೆ ಏನು ಕೊಡ್ತಾ ಇರಲಿಲ್ಲ. ಇದರಿಂದ ಇವರಿಗೆ ಕೋಪ ಬಂತು. ಅವನ ಸಾಮ್ರಾಜ್ಯದ ಮೇಲೆ ದಂಡೆತ್ತಿ ಹೋಗಿ, ಅಂದರೆ ಅವರು ಕರುನಾಡಿನ ಕುಡನಾಡಿನ ರಾಜ ಇವನು, ಹೋಗಿ ಕರೂರಿನ ಮೇಲೆ ದಂಡೆತ್ತಿ ಹೋಗಿ ಅಂತ ತನ್ನ ಸೈನ್ಯಕ್ಕೆ ಆದೇಶ ಕೊಟ್ಟ. ಸೈನಿಕರು ಹೋದರೆ ಆ ಸಾಮ್ರಾಜ್ಯವನ್ನು ಆಕ್ರಮಣ ಮಾಡಿಕೊಂಡರು. ಅನೇಕರನ್ನು ಆ ಕಡೆ ಸೈನಿಕರನ್ನೆಲ್ಲ ಕೊಂದರು. ಇವನು ಅಡಿಗನ್ನು ಓಡಿ ಹೋಗಿಬಿಟ್ಟ, ತಪ್ಪಿಸ್ಕೊಂಡು ಓಡಿ ಹೋಗಿಬಿಟ್ಟ. ಮತ್ತು ಅನೇಕರನ್ನಲ್ಲಿ ಸೈನಿಕರನ್ನು ಕೊಂದು ಅಲ್ಲಿಯ ಧನ ಸಂಪತ್ತನ್ನೆಲ್ಲ ತಗೊಂಡು ಬಂದು ರಾಜನಿಗೆ ಒಪ್ಪಿಸಿದರು. ರಾಜನಿಗೆ ಧನ ಸಂಪತ್ತು ಒಪ್ಪಿಸಿದ್ದನ್ನು ಮಾತ್ರವಲ್ಲದೆ ಅಲ್ಲಿ ಅನೇಕರನ್ನು ಹತ ಮಾಡಿದ ಸೈನಿಕರು ಅವರ ರುಂಡಗಳನ್ನೆಲ್ಲ ತಂದು ರಾಜನ ಮುಂದೆ ಒಪ್ಪಿಸಿದರು. ರಾಜ ನೋಡಿದ, ಈ ರಾಜ ಯಾರು ಅಂತೀರಾ? ಇರಿಪತ್ತ ನಾಯನಾರನ್ನು ನಾಯನಾರ ವಿಷಯದಲ್ಲಿ ಹೇಳಿದ್ದೇನೆಲ್ಲ, ಈತನ ಪಟ್ಟದ ಆನೆಯನ್ನು ಆತ ಸಂಹರಿಸಿದವನು. ಎರಿಪತ್ತ ನಾಯನಾರವರು ಸಂಹರಿಸಿದವರು. ಈ ರಾಜನನ್ನ ಪಟ್ಟದ ಆನೆಯೇ ಅದು. ಈ ರಾಜರು ನೋಡಿದ್ರು, ಎಲ್ಲ ತಲೆಗಳನ್ನು ಸಾಲಾಗಿಟ್ಟಿದ್ದಾರೆ ತಂದು. ಅದರಲ್ಲಿ ಒಂದು ತಲೆಯನ್ನು ನೋಡ್ತಾನೆ ಮಹಾರಾಜ, ನೋಡಿದ್ರೆ ಅದರಲ್ಲಿ ಶಿಖೆ ಇದೆ. ಶಿಖೆ ಇದೆ ಅಂತಂದರೆ ಅದು ಏನರ್ಥ? ಅವರು ಶಿವಭಕ್ತರು. ಅಯ್ಯಯ್ಯೋ, ನಾನು ಶಿವಭಕ್ತರನ್ನು ಸಂಹರಿಸಿಬಿಟ್ನಲ್ಲ, ಬಹಳ ಮನಸ್ಸನ್ನು ಹೊಂದ್ಬಿಟ್ಟು ಶಿವಾಪರಾಧವಾಗೋಯ್ತಲ್ಲ, ಏನು ಮಾಡಲಿ? ಇಷ್ಟು ವಿಭೂತಿ ಇದೆ, ಶಿಖೆ ಇದೆ, ಎಲ್ಲ ಇದೆ, ನಾನು ಶಿವಭಕ್ತರನ್ನ ಕೊಲೆ ಮಾಡಿಬಿಟ್ನಲ್ಲ, ನನಗೆ ಎಂಥ ನರಕ ಕಾದಿದೆಯೋ ಗೊತ್ತಿಲ್ವಲ್ಲ, ಹೀಗಾಗಬಾರ್ದಿತ್ತಲ್ಲ ಅಂತ ಮನೆಯಲ್ಲಿ ಮನಸ್ಸಿನಲ್ಲಿ ವಿಪರೀತ ನೋವು ಅನುಭವಿಸ್ತಾ, ಇನ್ನು ಇದಕ್ಕೆ ಪರಿಹಾರವೇ ಇಲ್ಲ, ಶಿವಾಪರಾಧಕ್ಕೆ ಪರಿಹಾರ ಏನು, ಪ್ರಾಯಶ್ಚಿತ್ತವೇನು, ಅದನ್ನು ಮಾಡ್ಕೋಬೇಕು ನಾನು ಅಂತ ಹೇಳಿ ಏನು ಮಾಡ್ದ, ಒಂದು ಬಂಗಾರದ ತಟ್ಟೆಯಲ್ಲಿ ಆ ಶಿರವನ್ನು ಇಟ್ಟು, ರಕ್ತ ಸೋರ್ತಾ ಇದೆ ಅದರಲ್ಲಿ, ಆ ಶಿರವನ್ನು ಇಟ್ಟುಕೊಂಡು ತಾನು ಒಂದು ಅಗ್ನಿಯನ್ನು ಉತ್ಪತ್ತಿ ಮಾಡಿ ಆ ಅಗ್ನಿಯನ್ನು ಪ್ರದಕ್ಷಿಣ ಮಾಡಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಪಂಚಾಕ್ಷರ ಮಂತ್ರವನ್ನು ಜಪಿಸುತ್ತಾ ತಲೆಯ ಮೇಲೆ ಬಂಗಾರದ ತಟ್ಟೆಯಲ್ಲಿ ಆ ಶಿರವನ್ನು ಇಟ್ಟುಕೊಂಡು ತಾನು ಆ ಅಗ್ನಿಯಲ್ಲಿ ಪ್ರವೇಶ ಮಾಡಿ ಈ ಥರ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ ಅಂತ ಹೇಳುತ್ತೆ. ಈ ಥರ ಈ ಥರ ಪ್ರಾಶ್ಚಿತ್ಯವನ್ನು ಮಾಡಿಕೊಂಡ ಈ ನಾಯನಾರ ಬಗ್ಗೆ ಪರಮೇಶ್ವರನಿಗೆ ಬಹಳ ಪ್ರೀತಿಯಾಗಿ ಆತನಿಗೆ ಪರಮ ಸಾಯುಜ್ಯವನ್ನು ಕರುಣಿಸಿದರು ಅಂತ ಇವರ ಚರಿತ್ರೆ ಹೀಗಿದೆ. ಎಂತಹ ಶಿವಭಕ್ತಿ ನೋಡಿ, ಶಿವಾಪರಾಧವಾದರೆ ತಾನೂ ಕೂಡ ಅದಕ್ಕೆ ಒಳಗಾದವನೇ ಅಂತ ಹೇಳಿ ಇವರು ತಮ್ಮ ಪ್ರಾಶ್ಚಿತ್ಯವನ್ನು ಮಾಡಿಕೊಂಡು ಈ ತರಹ ಪುಗಳ್ಚೋಯ ನಾಯನಾರವರು ತಮ್ಮ ಕೀರ್ತಿಗೆ ಭಕ್ತಿಗೆ ಎಲ್ಲದಕ್ಕೂ ಪ್ರಸಿದ್ಧರಾದರು. ಹೀಗೆ ಶಿವಸಾಯುಜ್ಯವನ್ನು ಗಿಟ್ಟಿಸಿಕೊಂಡ್ರು ಅವರು. ಆದ್ದರಿಂದ ಇವರ ಭಕ್ತಿಯು ಕೂಡ ಇವರ ಚರಿತ್ರೆಯು ಕೂಡ ಅಪ್ರತಿಮವಾದದ್ದೇ, ಸಂದೇಹವೇ ಇಲ್ಲ.

ಯೋ ನಾಭ್ಯ ಪ್ರಜಾವಹ ಪ್ರಜಾ ಅಭಿಷದ ಪ್ರಜಾನಾಗಂ ಸತ್ಯೇ ಗರ್ಭಸ್ತಂದೇಶಿ ಹೋಗಿ ಏತಸ್ಮಾದ್ವೈಯೋನೇ ಪ್ರಜಾಪತಿ ಪ್ರಜಾ ಅಸೃಜತ ಯಸ್ಮಾದೇವಯೋನೇ ಪ್ರಜಾಪತಿ ಪ್ರಜಾ ಅಸೃಜತ ಕರ್ಮಾದೇವಯೋನೇ ಪ್ರಜಾಯತೇ ಬ್ರಾಹ್ಮಣೋ ದಕ್ಷಿಣದ ಉಪಾಸೇ ಬ್ರಾಹ್ಮಣೋ ವೈ ಪ್ರಜಾನಾಂ ಉಪದ್ರಷ್ಟಾ ಉಪದ್ರಷ್ಟುಮತ್ತೇವ ಪ್ರಜಾ

ನೆಕ್ಸ್ಟ್ ನೇಮ್, ಟೆಂತ್ ನೇಮ್, ಸರ್ವೋ ವೈ ರುದ್ರಸ್ತಸ್ಮೈ ರುದ್ರಾಯ ನಮೋ ಅಸ್ತೋ ಪುರುಷೋ ವೈ ರುದ್ರ ಸನ್ಮಹೋ ನಮೋ ನಮಃ. ಸರ್ವೋ ವೈ ರುದ್ರ, ಮಹಾದೇವ ಇಸ್ ಪ್ರೆಸೆಂಟ್ ಅಸ್ ಎವ್ರಿಥಿಂಗ್. ಪುರುಷೋ ವೈ ರುದ್ರ, ವಿತ್ ದಿಸ್ ಓನ್ಲಿ ದ ಪುರುಷ ಸೂಕ್ತಂ ಸ್ಟೇಟ್ಸ್ ಪುರುಷ ಏವೇದಗಂ ಸರ್ವಂ. ಸೊ ದ ವೇದ ಪುರುಷ ಇಸ್ ಪ್ರೆಸೆಂಟ್ ಅಸ್ ಎವ್ರಿಥಿಂಗ್. ಸೊ ಹೂ ಇಸ್ ದಟ್ ವೇದ ಪುರುಷ, ಹೂ ಇಸ್ ದಟ್ ಸರ್ವ, ಹೂ ಇಸ್ ಆಕ್ಚುಲಿ ಪ್ರೆಸೆಂಟ್ ಅಸ್ ಎವ್ರಿಥಿಂಗ್? ದಟ್ಸ್ ವಾಟ್ ದ ಆನ್ಸರ್ ಕಮ್ಸ್. ದ ಉಪನಿಷತ್ ಇಟ್ಸೆಲ್ಫ್ ಗಿವ್ಸ್ ದ ಆನ್ಸರ್, ಪುರುಷೋ ವೈ ರುದ್ರ ಸರ್ವೋ ವೈ ರುದ್ರ. ಸೊ ಲೈಕ್ ಇಟ್ ಇಸ್ ಸ್ಟೇಟೆಡ್ ಅಸ್ ಎ ಇಸ್ ಈಕ್ವಲ್ ಟು ಸಿ ಇನ್ ಪುರುಷ ಸೂಕ್ತಂ, ಅಂಡ್ ದೆನ್ ಮಹಾನಾರಾಯಣ ಉಪನಿಷತ್ states that who is that personality who is present as everything and who is present, who is actually that Veda Purusha. So A is equal to B, that is Purusho Vai Rudraha. B is equal to C is Sarvo Vai Rudraha. So from this we can understand that Mahadeva is that supreme Purusha, and the Tatparyam of Purusha Suktam, and also who is present as everything. So Sarvak, that's what it says. So he is present as everything, and also he is present beyond the universe. Vishwadipo ಯೋ ದೇವಾನಾಂ ಪ್ರಭವಶ್ಚೋದ್ಭವಶ್ಚ ವಿಶ್ವಾದಿಪೋ ರುದ್ರೋ ಮಹರ್ಷಿಹಿ. ಪ್ರೆಸೆಂಟ್ ಇನ್ ಪರಕೈಲಾಶ, ಎಟ್ ಓನ್ಲಿ ಬೀಂಗ್ ಸರ್ವ್ಡ್ ಬೈ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಜೀವಾತ್ಮಾಸ್, ಮುಕ್ತ ಜೀವಾಸ್. ಸರ್ವಕ್ ಸರ್ವಕರೋ ಭವ, ಸರ್ವಕರೋ ದ ನೆಕ್ಸ್ಟ್ ನೇಮ್. ಸರ್ವಕರೋ ದ ಒನ್ ಹೂ ಡಸ್ ಆಲ್ ಆಕ್ಷನ್ಸ್. ಸೊ ಸರ್ವಕರೋ ಕಾರ್ಯ ಮೀನ್ಸ್ ಆಕ್ಷನ್ಸ್. ಸೊ ಹೀ ಇಸ್ ಡೂ ದ ಡೂಯರ್ ಆಫ್ ಫೈವ್ ಆಕ್ಷನ್ಸ್. ವಿ ನೋ ದಟ್ ಕ್ರಿಯೇಷನ್, ಮೈಂಟೆನೆನ್ಸ್, ಡಿಸ್ಟ್ರಕ್ಷನ್, ಪುಟ್ಟಿಂಗ್ ದ ಜೀವಾಸ್ ಇನ್ ಟು ಇಲ್ಯೂಷನ್, ಅಂಡ್ ದೆನ್ ಗಿವಿಂಗ್ ಗ್ರೇಸ್ ಲಿಬರೇಷನ್. ಪಂಚಕೃತ್ಯ ನಿಯಂತಾರಂ ಪಂಚ ಬ್ರಹ್ಮಾತ್ಮಕಂ ಬೃಹತ್ ಪಂಚ ಬ್ರಹ್ಮೋಪಸಂಹಾರಂ ಕೃತ್ವಾ ಸ್ವಾತ್ಮನಿ ಸಂಸ್ಥಿತ, ಪಂಚಬ್ರಹ್ಮೋಪನಿಷತ್. ಸೊ ಹೀ ಇಸ್ ದ ಡೂಯರ್ ಆಫ್ ಫೈವ್ ಆಕ್ಷನ್ಸ್, ಅಂಡ್ ದೆನ್ ಆಫ್ಟರ್ ಡೂಯಿಂಗ್ ದ ಫೈವ್ ಆಕ್ಷನ್ಸ್ ಹೀ ಅಲೋನ್ ಎಕ್ಸಿಸ್ಟ್ಸ್. ಕೃತ್ವಾ ಸ್ವಾತ್ಮನಿ ಸಂಸ್ಥಿತ, ಹೀ ಅಲೋನ್ ಹೂ ಎಕ್ಸಿಸ್ಟ್ಸ್ ಈವನ್ ಆಫ್ಟರ್ ಎಂಗೇಜಿಂಗ್ ಇನ್ ಡೂಯಿಂಗ್ ಆಲ್ ದೋಸ್ ಫೈವ್ ಆಕ್ಷನ್ಸ್. ಆಫ್ಟರ್ ಡಿಸ್ಟ್ರಕ್ಷನ್ ಹೀ ಓನ್ಲಿ ಎಕ್ಸಿಸ್ಟ್. And then there is another reference, Katha Rudra Upanishad, which is also one of the oldest Upanishads, quoted by even Adi Shankara in his one of the Bhashyams. So Katha Rudra Upanishad says Pancha Krityeshwara, these attributes actually the five activities, Pancha Kritya Ishwara, the Lord. Ishwara means the Lord of five actions. You are the Lord of five actions, O Mahadeva. Katha Rudra Upanishad says, states that. So that is about Sarvakaro. And then Bhavaha Namo Bhavaya cha Rudraya cha Namak Sharvaya cha Pashupataye cha Namo. Bhava, Puftanuvakam of Rudram, starts off by saying Bhava, who is the cause of creation. That four names itself talks about, again, since I talked about the five activities, the Puftanuvakam of Rudram, the first four names itself describe about the five activities of Lord Shiva. Bhavaya cha Rudraya cha, Rudra means one who removes all the sorrows, one who is the giver of, you know, liberation. Sharvaya cha, Sharma means the destroyer, destruction. Pashupataye, so Pashupati also can be understood as putting, that is Tirobhavam. Also it is actually, he is the protector of all the Pashus. So creation, maintenance, destruction, putting the Jivas into illusion and giving grace. All these five activities are covered in these four names, first four names of the Fifth Anuvakam of Rudram. So it starts off with Bhava. So Bhava means who is the source of everything and cause of creation. Who is the Moola? Moola means the cause, ultimate cause. He doesn't have a cause. Karanam, Karananam, Jyata, Karanam tu Jyayaha. The cause of all causes should be meditated upon. That is Mahadeva alone. Atharva Shika Upanishad states that. And then Bhava reminds me of another thing.